0: ನಾದಿ ಇರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ. ಅವರು ಪೋರ್ಟ್
1: ರಾಜ್ಕುಮಾರ್ ಪೆರಿಯಸ್ವಾಮಿ ವಿಲ್ ಗೆಟ್ ಬೆಸ್ಟ್ ಡೈರೆಕ್ಷನ್ ಅವಾರ್ಡ್ ಫಾರ್ ತಮಿಳ್ ಫಿಲ್ಮ್ ಅಮರನ್. ಸಂಜಯ್ ಮಿಶ್ರಾ ವಿಲ್ ರಿಸೀವ್ ದ ಅವಾರ್ಡ್ ಫಾರ್ ಬೆಸ್ಟ್ ಆಕ್ಟರ್ ಇನ್ ಎ ಸಪೋರ್ಟಿಂಗ್ ರೋಲ್, ವೈಲ್ ಸಚನಾ ನಮಿದಾಸ್ ಅಂಡ್ ರೂಪಶ್ರೀ ವರ್ಕಡಿ ವಿಲ್ ರಿಸೀವ್ ದ ಅವಾರ್ಡ್ ಫಾರ್ ಬೆಸ್ಟ್ ಆಕ್ಟರ್ಸ್ ಇನ್ ಎ ಸಪೋರ್ಟಿಂಗ್ ರೋಲ್. ಶಾಶ್ವತ್ ಸಚ್ದೇವ್ ಅಂಡ್ ಜಿ ವಿ ಪ್ರಕಾಶ್ ಕುಮಾರ್ ವಿಲ್ ಗೆಟ್ ದ ಅವಾರ್ಡ್ ಫಾರ್ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಷನ್.